sida wasa sinso abadidina yedwane metuawa wotu ye ma yɛ natamfo wohoyɛ wo na wohoyɛ mama